0: ಇದು ನಡ್ಸಂಗಡ್ರಿ.
1: Row 9, East Broadway Avenue, Channel, Valley Primary, Overdose.